ನಿನಿತಗಿ ಹಿಂಗ್ಬ ಪುನ್ಸಿನಿ ಐಗಿ ನಿಹಾಯ್ಬ ಕರಿಶು ಲೈತಬನಿ ಇದೋಮ್ ಲಾಕ್ಬ ಪುನ್ಸಿನಿ ಇದೋಮ್ ಹನ್ಕಿನಿ ನೋಮದಿ ಪಿರಕ್ಲಿಬ ಮಪು ಮಾಗಿ ಪುನ್ಸಿ ಚಿಂಜೆನ ಲೋಯಿರಬದಾ.

0: ಆಕಾಶವಾಣಿ ಇಂಫಾಲ್. ಹೌಜಿಕ್ ಗಸಿ ನೋ ಮುಗಿ ಸೇನೆಲಸಿಗೆ ಮಖಾತಾನ ಜಥಜರ್ಕದಬ ಥೋರಂ ಸಿಂಗ್ ಸಂಲಪ್ನ ನಿಂಚಿಂಚರಿ ಜಥಜರಿಬ ಥೋರಂ ಪರೆ ಗಸಿಗೆ ಅಯೋಗ ಪುಂಗ್ ತರು ಮಿನಿಟ್ ತರ ಚಪ್ಪ ಮತಂದ ತಹಂಜಗನಿ ಸಿದಹಿದ ಪುಂಗ್ ತರು ಮಿನಿಟ್ ತರ ಮಂಗ ಥಂಜರಿ ಲೈಬಾಂಗ್ ನಿಂಗ್ ಬೇ ಸೈ ಮಥಂಗ್ ಮಥಂಗ್ ಉಯ್ನ ತೊಂಗಾನ್ ತೊಂಗಾನ್ ಬ ಸೈಸಕ್ಪ ಸೈಸಕ್ ಪಿಶಿಂಗಿ ಕೊಂಜಲ್ ದ ಮಣಿಪುರಿ ಮತಮಿ ಸೈ ಲಾಂಥೋಕ್ತುನ ತಹಂಜಗನಿ ಅಯೋಗ ಪುಂಗ್ ತರು ಮಿನಿಟ್ ಕುನ್ ಮಂಗ ಪುಂಗ್ ತರು ಮಿನಿಟ್ ನಿಂಫು ಥಂಜರಿ ರೇಡಿಯೋ ಕ್ಲಾಸ್ ಸಹುಂ ಯಂಕೈ ಹುಂದೊಯ್ ಶುಭ ತಾಂಕ ಥೌರಂ ಅಸಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಎಸ್ ಸಮಗ್ರ ಶಿಕ್ಷಾ ಮಣಿಪುರ್ಗೆ ತೆಂಗ್ಬಾಂಗ ಲೋನೆನ ಪುಥೋಕ್ಚಬನಿ ಮಹುಶಾಗುಂ ಲಾಂಥೋಕ್ಚಗನಿ ಖೊಂಜಲ್ ನಾಚೋಮ್ ಅಯೋಗ ಪುಂಗ್ ತರೇತ್ ಗಸಿಗೆ ನಾಚೋಮ್ದ ಥಂಜರಿ ಅಖನ್ನನ ಪಿಠೋರಕ್ಪಸಿಂಗ್ದ ಯುಂಫಮ್ ಒಯ್ಬ ಥೌರಂ ಉತ್ಲಮ್ ಸಿ ಅಯ್ಕೊಯ್ಗೆ ಥೌನ ಥೌರಂ ಅಸಿದ ಥೋಕ್ಚೋಮ್ ಎಂಜಲಿನಾ ದೇವಿ ಗ ಉನ್ನದುನ ಸಾಬ ವರಿವತಾಯ್ ಉನ್ನದನ ವರಿ ಸನಬಿಗದಬ ಯುಮ್ನಾಮ್ ಬಬ್ಲು ಥೌರಂ ಪುಥೋಕ್ಪ ನುಂಥೋಂಬಂ ರೋಮಾ ಸತಜರಿಬ ಥೌರಂ ಪರೆಂಗಸಿಗೆ ಅಯೋಗ ಪುಂಗ್ ತರೇ ಮಿನಿಟ್ ನಿಂಫು ಚಟ್ಪದ ಲಾಂಥೋಕ್ಚಗನಿ ಅತೋಪ ಮಂಗಾಲ್ ಥೌರಂ ಅಸಿದ ಥಂಜರಿ ಕುಮ್ಗಿ ನೋಂಖೋಂಗ್ ತಾಬ ಥೌರಂ ಅಸಿ ಎಜುಕೇಶನ್ ಅಂಡ್ ಟೆಕ್ನಾಲಜಿ ಯುನಿಟ್ ಎಸ್ ಸಿ ಇ ಆರ್ ಟಿಗೆ ತೆಂಗ್ಬಾಂಗ ಲೋನೆನ ಪುಥೋಕ್ಚಬನಿ ನಾರೋಲ್ಗೆ ಕೊಂಜೆ ಲಾಂಥೋಕ್ತನ ತಹಂಜಗನಿ ಅಯೋಗ ಪುಂಗ್ ನಿಪಾಲ್ ಥೌರಂ ಅಸಿದ ಥಂಜರಿ ಸಾನಬುಂಗಿ ಶಕ್ತಂ ಗುಡ್ ಮಾರ್ನಿಂಗ್ ಮಣಿಪುರ್ಗೆ ಥೌರಂ ಲಾಂಥೋಕ್ತನ ತಹಂಜಗನಿ ಅಯೋಗ ಪುಂಗ್ ನಿಪಾಲ್ ಮಿನಿಟ್ ನಿಂಫುನಿಥೋಯ್ ತೊಂಗಾನ್ ತೊಂಗಾನ್ಬ ಸೈಸಕ್ಪ ಸೈಸಕ್ ಪಿಶಿಂಗಿ ಖೊಂಜಲ್ದ ಗೇಟ್ ತಹಂಜಗನಿ ಪುಂಗ್ ತರ ಮಿನಿಟ್ ಅನಿ ಚಟ್ಪದ ಪುಂಗ್ ತರ ಮಿನಿಟ್ ಕುಂಠಾನಿಥೋಯ್ ಲಾಂಥೋಕ್ಚಗನಿ ರೇಡಿಯೋ ಲೀಲಾ ತಮ್ನಾಬ ಲೀಲಾ ಇಬ ಮೊಯರಾಂಗ್ಠೆಮ್ ಇನಾವ್ ಲೀಲಾ ಪುಥೋಕ್ಪ ನಿಂಥೌಜಮ್ ಲೋಕೇಂದ್ರಜಿತ್ ಸಿಂಗ್ ಅಮದಿ ಪುಥೋಕ್ಪದ ತೆಂಗ್ಬಾಂಗ್ಬ ಸುಭ ಸಥೋಕ್ಪಂ ಫಿಲ್ಮ್ ಇಸೈ ತಹಂಜಗನಿ ಅಯೋಗ ಪುಂಗ್ ತರಾಮಥೋಯ್ ಮಿನಿಟ್ ಕುಂಠಾನಿಥೋಯ್ ಪುಂಗ್ ತರಾನಿಥೋಯ್ ಮಿನಿಟ್ ತರ ಚಟ್ಪ ಮತಂದ ಥಂಜರಿ ಗುಡ್ ಆಫ್ಟರ್ನೂನ್ ಲೇಡೀಸ್ಗೆ ಥೌರಂ ಸತಜರಿಬ ಥೌರಂ ಪರೆಂಗಸಿಗೆ ನುಂಚಿಲ್ ಪುಂಗ್ ಅಮ ಮಿನಿಟ್ ತರ ಚಪ್ಪ ಮತಂದ ತಹಂಜಗನಿ ಗೇಟ್ ಮಾಲಾ ಮಸಿಗೆ ಮತುಂಗ್ ಪುಂಗ್ ಅಮ ಮಿನಿಟ್ ನಿಂಫು ಥಂಜರಿ ಅರಿಬ ಮಣಿಪುರಿ ಫಿಲ್ಮ್ ಅಮದಿ ಮತಮ್ ಇಸೈಸಿಂಗ್ ಮಥಂಗ್ ಮಥಂಗ್ ಒಯ್ನ ಪುಂಗ್ ಅನಿ ಮಿನಿಟ್ ತರ ಮಂಗ ಲಾಂಥೋಚಗನಿ ಮಣಿಪುರಿ ಫಿಲ್ಮ್ ಇಸೈ ಪುಂಗ್ ಅನಿ ಮಖಾಯ್ ಥಂಜರಿ ವೆಸ್ಟರ್ನ್ ಮ್ಯೂಸಿಕ್ ಪುಂಗ್ ಅಹೋಮ್ ಮಿನಿಟ್ ಮಂಗ ಚಟ್ಪದ ಲಾಂಥೋಚಗನಿ ನುಪಿಗೆ ಥೌರಂ ಥೌರಂ ಅಸಿದ ಮೆನ್ಸ್ಟ್ರುಯಲ್ ಹೈಜಿನ್ ಹೈಬ ಹಿರಮ್ ಸಿಗೆ ಮತಾಂಗ್ದ ಎಂಡ್ರಿಬಾ ಥೌನೌಜಮ್ ಅಡೋಲೆಸನ್ ಹೆಲ್ ಕೌನ್ಸಿಲರ್ ನ್ಯಾಷನಲ್ ಹೆಲ್ ಮಿಷನ್ ಮಣಿಪುರ್ಗ ಉನ್ನದನ ಸಾಬ ವರಿವತಾಯ್ ಉನ್ನದನ ವರಿ ಸನಬಿಗದ ಬಿ ಎಕ್ ಪಂ ಪ್ರಿಯಬಲ ಥೌಚೋಮ್ ಥೌರಂ ಪುಥೋಕ್ಪ ಥೋಕ್ಚೋಮ್ ರೇಣುಬಲ ಸತಜರಿಬ ಥೌರಂ ಪರೆಂಗಸಿಗೆ ನುಂಥಿಲ್ ಪುಂಗ್ ಅಹೋಮ್ ಮಿನಿಟ್ ಕುಂಠಾ ಮಂಗ ಥಂಜರಿ ರೇಡಿಯೋ ಕ್ಲಾಸ್ ಸಹುಮ್ ಯಂಕೈ ಮರಿ ಶುಭ ತಾಂಕ ಥೌರಂ ಅಸಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಎಸ್ ಸಮಗ್ರ ಶಿಕ್ಷಾ ಮಣಿಪುರ್ಗೆ ತೆಂಗ್ಬಾಂಗ ಲೋನೆನ ಪುಥೋಕ್ಚಬನಿ ಮಸಿಗೆ ಹೆಗ್ ಮತುಂಗ್ ಮಣಿಪುರಿ ಮತಮ್ ಇಸೈಸಿಂಗ್ ಲಾಂಥೋಕ್ತನ ತಹಂಜಗನಿ ತೊಂಗಾನ್ ತೊಂಗಾನ್ಬ ಸೈಸಕ್ಪ ಸೈಸಕ್ಪಿಸಿಂಗಿ ಕೊಂಜಲ್ದ ಮತಮ್ ಇಸೈಸಿಂಗ್ ಲಾಂಥೋಕ್ತನ ತಹಂಜಗನಿ ನುಂಥಿಲ್ ಪುಂಗ್ ಮರಿ ಮಿನಿಟ್ ಮಂಗ ಪುಂಗ್ ಮರಿ ಮಿನಿಟ್ ಕುಂಠಾ ಮಂಗ ಥಂಜರಿ ಫಿಲ್ಮ್ ಇಸೈ ಫೋನ್ ಇನ್ ಪ್ರೋಗ್ರಾಮ್ ಪುಂಗ್ ಮಂಗ ಮಿನಿಟ್ ಅನಿ ಚಟ್ಪದ ತಹಂಜಗನಿ ಗಾಯ್ಕೋ ತಾಕಿಶಿ ಸುಮಾಂಗ್ ಲೀಲಾ ಮುಟ್ಲರೊಯ್ದಬ ಮಚು ಲೀಲಾ ಅಸಿಗೆ ಅಹಾನ್ಬ ಸರೋ ಲಾಂಥೋಕ್ತುನ ತಹಂಜಗನಿ ಪುಂಗ್ ಮಂಗ ಮಖಾಯ್ ಲೀಲಾ ಸನಬಿಗದಬ ಪೀಸ್ ಮೇಕರ್ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಲೀಲಾ ಕಾಂಗ್ಬು ನುಮಿದಾಂಗ್ ವೈರಂ ಪುಂಗ್ ತರು ಮಿನಿಟ್ ತರ ಚಪ್ಪ ಮತಂದ ಥಂಜರಿ ನಾರೋಲ್ಗೆ ಖೊಂಜೆಲ್ ಥೌರಂ ಅಸಿದ ಲಾಂಥೋಕ್ಚಗನಿ ಕೆರಿಯರ್ ಗೈಡೆನ್ಸ್ ಪುಂಗ್ ತರು ಮಿನಿಟ್ ನಿಂಫು ಥಂಜರಿ ಕುಂಗಂಗಿ ಥೌರಂ ಥೌರಂ ಅಸಿಗೆ ಅಹಾನ್ಬದ ತಹಂಜಗನಿ ಗೋಟಿಮಯಂ ಸಂಧ್ಯಾ ರಾಣಿ ದೇವಿನ ಸಕ್ಪ ಕುನುಂಗಿಸೈ ಅನಿಸುಬದ ಥಂಜರಿ ನಾಶಾ ಮುಕ್ತ ಭಾರತ್ ಅಭಿಯಾನ್ ಕ್ಯಾಂಪೇನ್ದ ಸೆಲ್ ಹೆಲ್ಪ್ ಗ್ರೂಪ್ ನುಪಿಸಿಂಗಿ ಥೌದಾಂಗ್ ಹಾರಿಬ ಹಿರಮ್ಸಿಗೆ ಮತಾಂಗ್ದ ತೊಂಗಾನ್ ತೊಂಗಾನ್ಬ ಸ್ಟೇಕ್ ಹೋಲ್ಡರ್ಸಿಂಗ ಅಯ್ಕೊಯ್ಗೆ ಮಿಹುತ್ ಕೈಶಾಮ್ ಸುಜಾತಾಗ ಉನ್ನದನ ಸಾಬ ವರಿವತಾಯ್ ಥೌರಂ ಪುಥೋಕ್ಪಿ ನೊಂಥೋಂಬಂ ರೋಮಾ ಮತಂಗೆ ವಾಫಂ ತಾಬ ಫಂಬಿಗನಿ ಪುಂಗ್ ತರೆ ಮಿನಿಟ್ ನಿಂಫುಮಂಗ ಪುಂಗ್ ತರೆ ಮಿನಿಟ್ ಯಾಂಕೈ ಲಾಂಥೋಕ್ಚಗನಿ ಲೈಟಾರಸಿ ಪುಕ್ನಿಂಗ್ ವಾಖಲ್ ಥೌರಂ ಲಾಂಥೋಕ್ಪಿಗದ ಬದನಬಿ ನೌರೆಂ ಥೌರಂ ಪುಥೋಕ್ಪ ವೈರಕ್ಪಂ ಸರ್ಬಜಿತ್ ಥೌರಂ ಅಸಿ CRNKR wangkhining tempu khrima palgi tengbangaluine na puthoksebani matang asida ngasi nomagi channel asida lanthokchar ka daba thoram sing samlapna ningsing jabaloi jere Akashvani Imphal haujik mikup khara gi matung da Delhi dagi role da ingrazi da pau tabirasi
1: is Akashvani, the news read by Subhadra Ramachandran. Prime Minister Narendra Modi will hold annual summit-level talks with his Japanese counterpart, Sanae Takaichi, in New Delhi today. The summit will provide an opportunity for both sides to review and strengthen the full spectrum of bilateral cooperation, as well as exchange views on regional and global issues of mutual interest. Several MOUs are expected to be exchanged following the talks between Prime Minister Modi and Prime Minister Takaichi. The Japanese Prime Minister arrived in New Delhi last evening on a three-day visit to India. This is the first official visit of Prime Minister Takaichi to India. External Affairs Ministry said that the visit marks an important step in taking forward the special strategic and global partnership between India and Japan. Our correspondent reports that economic security has emerged as a key pillar of the relationship.
2: During the first economic security dialogue held in Tokyo in November 2024, the two sides identified five sectors as priority sectors for strategic collaboration. These are semiconductors, critical minerals, pharmaceuticals, clean energy and information, and communication technology. The India-Japan relationship is marked by frequent high-level political engagement. Most recently, Prime Minister Narendra Modi interacted with the Japanese Prime Minister during the G7 summit in France. The two leaders had earlier met on the sidelines of the G20 summit in Johannesburg in November last year. The annual summit remains the flagship platform driving the strategic agenda of the partnership. An action plan for Japan-India human resource exchange and cooperation was launched during the annual summit in 2025, which envisages two-way exchange of 5 lakh personnel in 5 years, including 50,000 skilled and semi-skilled personnel from India to Japan. Apart from annual summits, high-level exchanges and meetings regularly take place at foreign Minister, Defense Minister, NSA, Foreign Secretary, and other levels. Suparna Saikya, Akashvani News, Delhi.
1: Prime Minister Narendra Modi has said he is looking forward to the wide-ranging discussions with Japanese Prime Minister Sanae Takaichi today, and that will deepen

ಮತಂಗ ಮುಕ್ತ ಬಿರಸಿ ತರೋಯ್ ಅಹಂಬಗಿ ಮಹೌ ಫಿಲ್ಮ್ ಅಸಿದಗಿ ಅಮರ್ಜಿತ್ ಲೌರೆಂಬ ಮಮದಿ ಪುಷ್ಪರಾಣಿ ಅನಿಪುನ ಸಕ್ಮಿನಬ ಅಜಿತ್ ನಿಂಥೌಜಾನ ಸೇರೆಂಬದುಗ ಅಮರ್ಜಿತ್ ಲೌರೆಂಬಂನ ಸೇರಾಂಬಿಸೆ ಇಸೆ ಅಸಿಬು ತಾಬಿ ನಿಂದುನ ಖನ್ಬಿರಕ್ಲಿಬನ ಎಂಖೋಮ್ ಲೇರಕ್ತಗಿ ಯೈಫವಿ ಮರುಕ್ ಇಸೈ ಕುದೋಲ್ ತಂಜರಿ ರೇಡಿಯೋ ತಾಬಿರಿಬ ಮಯಾಂ ಪೂರ್ಣಮಕ ತಾಮಿನಸೇ

ಮಥಂಗ ತಾಬಿರಸಿ ಒಲಾಂಥಾಗಿ ವಾಂಗ್ಮದಸು ಫಿಲ್ಮ್ದಗಿ ಅರಾಂಭಂ ಜಮುನಾನ ಸಕ್ಪ ಇಸೈಯಮ ಇಸೈಯಸಿಗಿ ಸೈರೆಂಗ್ಬ ಕುಮಂಥೆಂ ಪ್ರಕಾಶ್ ಸೈರಾಂಗ್ಬ ಜೋಯ್ಶ್ಯಾಮ್.

0: ꯒꯣꯇꯤ ꯃꯌꯨꯝ ꯁꯟꯙ꯭ꯌꯥꯔꯥꯅꯤ ꯗꯦꯕꯤꯅ ꯁꯛꯄ ꯈꯨꯅꯨꯡ ꯏꯁꯩꯗ ꯂꯩꯄꯥꯛ ꯂꯩꯁꯩ ꯊꯥꯕ ꯇꯥꯃꯤꯟꯅꯔꯦ ꯇꯥꯇꯣꯟ
1: ꯇꯥꯃꯤꯟꯅꯔꯦ
0: ꯃꯊꯪꯒꯤ ꯊꯧꯔꯝ ꯑꯁꯤꯗꯤ ꯉꯁꯥꯏ ꯅꯆꯜꯅ ꯊꯧꯔꯝ ꯍꯧꯗꯣꯛꯄꯗꯁꯨ ꯄꯟꯖꯈꯤꯕ ꯅꯁꯥ ꯃꯨꯛꯇ ꯚꯥꯔꯠ ꯑꯚꯤꯌꯥꯟ ꯀꯦꯝꯄꯦꯟꯗ ꯁꯦꯜꯐ ꯍꯦꯜꯞ ꯒ꯭ꯔꯨꯞ ꯅꯨꯄꯤꯁꯤꯡꯅ ꯂꯧꯔꯤꯕ ꯊꯧꯗꯥꯡ ꯍꯥꯏꯕ ꯍꯤꯔꯝ ꯑꯁꯤꯗ ꯅꯆꯜꯒ ꯇꯣꯉꯥꯟ ꯇꯣꯉꯥꯟꯕ ꯃꯤꯑꯣꯏꯁꯤꯡꯒ ꯎꯅꯗꯨꯅ ꯋꯥꯔꯤ ꯁꯥꯖꯔꯨꯏ ꯍꯥꯏꯔꯤꯕ ꯊꯧꯔꯝ ꯑꯁꯤ ꯑꯃꯨꯛ ꯇꯥꯃꯤꯟꯅꯁꯤ ꯊꯧꯔꯝ ꯑꯁꯤꯕꯨ ꯄꯨꯊꯣꯛꯄꯅ ꯅꯣꯡꯊꯣꯝꯕꯝ ꯔꯣꯃꯥꯅꯤ
1: ꯇꯥꯃꯤꯟꯅꯁꯤ
0: ꯅꯁꯥ ꯃꯨꯛꯇ ꯚꯥꯔꯠ ꯑꯚꯤꯌꯥꯟ 2026 ꯏꯝꯐꯥꯜ ꯏꯁ ꯗꯤꯁꯇ꯭ꯔꯤꯛꯀꯤ ꯑꯣꯏꯅ ꯁꯣꯁꯦꯜ ꯋꯦꯜꯐꯤꯌꯔ ꯗꯤꯄꯥꯔꯠꯃꯦꯟꯠ ꯏꯝꯐꯥꯜ ꯏꯁ ꯑꯃꯗꯤ ꯃꯅꯤꯄꯨꯔ ꯁ꯭ꯇꯦꯠ ꯔꯨꯔꯦꯜ ꯂꯥꯏꯕꯂꯤꯍꯨꯗ ꯃꯤꯁꯟ ꯑꯅꯤꯅ ꯈꯨꯠꯁꯝꯅꯗꯨꯅ ꯃꯥꯏ ꯄꯥꯛꯅ ꯄꯥꯡꯊꯣꯛꯈꯤ ꯃꯌꯥꯏ ꯀꯥꯕ ꯆꯤꯟꯖꯥꯛ ꯁꯤꯖꯤꯟꯅꯗꯕ ꯈꯨꯟꯅꯥꯏ ꯑꯃ ꯑꯣꯏꯍꯟꯕ ꯍꯥꯏꯕꯁꯤ ꯑꯔꯥꯏꯕ ꯑꯃꯗꯤ ꯅꯠꯇꯦ ꯂꯅꯥꯏ ꯁꯪꯁꯊꯥꯟ ꯑꯃꯅ ꯉꯝꯕ ꯊꯕꯛꯁꯨ ꯅꯠꯇꯕꯅ ꯃꯅꯤꯄꯨꯔ ꯁ꯭ꯇꯦꯠ ꯔꯨꯔꯦꯜ ꯂꯥꯏꯕꯂꯤꯍꯨꯗ ꯃꯤꯁꯟꯅ ꯁꯦꯝꯖꯕ ꯁꯦꯜꯐ ꯍꯦꯜꯞ ꯒ꯭ꯔꯨꯞ ꯚꯤꯂꯦꯖ ꯂꯦꯕꯦꯜ ꯐꯦꯗꯔꯦꯁꯟ ꯑꯃꯗꯤ ꯀ꯭ꯂꯁꯇꯔ ꯂꯦꯕꯦꯜ ꯐꯦꯗꯔꯦꯁꯟꯒ ꯂꯣꯏꯅꯅ ꯆꯪꯁꯤꯟꯈꯤ ꯑꯃꯗꯤ ꯅꯤꯁꯥ ꯁꯤꯖꯤꯟꯅꯗꯕ ꯗ꯭ꯔꯒ ꯐ꯭ꯔꯤ ꯈꯨꯟꯅꯥꯏ ꯑꯃ ꯑꯣꯏꯍꯟꯕꯒꯤ ꯄꯥꯎꯖꯦꯜ ꯑꯁꯤ ꯊꯕꯛ ꯑꯣꯏꯅ ꯑꯣꯟꯊꯣꯛꯇꯨꯅ ꯃꯤꯄꯨꯝ ꯇꯤꯡꯅ ꯌꯧꯍꯟꯕ ꯉꯝꯈꯤ ꯍꯥꯏꯔꯤꯕ ꯈꯣꯡꯖꯪ ꯑꯁꯤ ꯍꯧꯈꯤꯕ ꯖꯨꯟꯒꯤ ꯇꯥꯔꯤꯛ 13 ꯑꯃꯗꯤ ꯖꯨꯟꯒꯤ ꯇꯥꯔꯤꯛ 26 ꯐꯥꯎꯕ ꯆꯠꯊꯈꯤ ꯏꯝꯐꯥꯜ ꯏꯁ ꯗꯤꯁꯇ꯭ꯔꯤꯛꯀꯤ ꯑꯣꯏꯅ ꯃꯅꯤꯄꯨꯔ ꯁ꯭ꯇꯦꯠ ꯔꯨꯔꯦꯜ ꯂꯥꯏꯕꯂꯤꯍꯨꯗ ꯃꯤꯁꯟꯅ ꯁꯦꯝꯖꯕ ꯀ꯭ꯂꯁꯇꯔ ꯂꯦꯕꯦꯜ ꯐꯦꯗꯔꯦꯁꯟ 9 ꯃꯈꯥꯗ ꯂꯩꯕ ꯚꯤꯂꯦꯖ ꯂꯦꯕꯦꯜ ꯐꯦꯗꯔꯦꯁꯟ 59 ꯑꯃꯗꯤ ꯁꯦꯜꯐ ꯍꯦꯜꯞ ꯒ꯭ꯔꯨꯞꯁ 2 ꯈꯣꯡꯖꯪ ꯑꯁꯤꯒꯤ ꯁꯔꯨꯛ ꯑꯃ ꯑꯣꯏꯅ ꯑꯦꯋꯦꯔꯅꯦꯁ ꯄ꯭ꯔꯣꯒ꯭ꯔꯥꯝ ꯃꯤꯇꯤꯡ ꯄꯣꯁꯇꯔ ꯀꯦꯝꯄꯦꯟ ꯔꯦꯂꯤꯁ ꯋꯥꯁꯛ ꯂꯧꯕ ꯌꯨꯝꯊꯣꯡ ꯈꯨꯗꯤꯡ ꯆꯪꯗꯨꯅ ꯒ꯭ꯌꯥꯟ ꯇꯥꯍꯟꯕ ꯑꯃꯗꯤ ꯚꯤꯂꯦꯖ ꯂꯦꯕꯦꯜꯗ ꯈꯟꯅ ꯅꯩꯅꯕꯒꯤ ꯊꯕꯛ ꯀꯌꯥ ꯑꯃ ꯄꯥꯏꯈꯠꯈꯤ ꯀꯦꯝꯄꯦꯟ ꯑꯁꯤꯒꯤ ꯁꯔꯨꯛ ꯑꯃ ꯑꯣꯏꯅ ꯇꯣꯉꯥꯟ ꯇꯣꯉꯥꯟꯕ ꯃꯤꯑꯣꯏꯁꯤꯡꯒ ꯎꯅꯖꯔꯨꯕꯒꯤ ꯄꯥꯎꯗꯝꯅꯤ ꯄꯨꯟꯅ ꯇꯥꯃꯤꯟꯅꯁꯤ
2: ꯑꯩꯒꯤ ꯃꯤꯡ ꯋꯥꯏꯈꯣꯝ ꯊꯃꯥꯄꯇꯤ ꯗꯦꯕꯤ ꯍꯧꯖꯤꯛ ꯍꯧꯖꯤꯛ ꯑꯩ ꯗꯤꯁꯇ꯭ꯔꯤꯛ ꯁꯣꯁꯦꯜ ꯋꯦꯜꯐꯤꯌꯔ ꯑꯣꯐꯤꯁꯔ ꯏꯝꯐꯥꯜ ꯏꯁ ꯑꯣꯏꯅ ꯂꯩꯖꯔꯤ ꯑꯩꯈꯣꯏꯅ ꯍꯧꯖꯤꯛ ꯄꯥꯡꯊꯣꯛꯆꯔꯤꯕ ꯄ꯭ꯔꯣꯒ꯭ꯔꯥꯝ ꯅꯁꯥ ꯃꯨꯛ ꯚꯥꯔꯠ ꯀꯦꯝꯄꯦꯟ ꯍꯥꯏꯕꯗꯤ ꯗ꯭ꯔꯒ ꯐ꯭ꯔꯤ ꯏꯟꯗꯤꯌꯥ ꯀꯦꯝꯄꯦꯟ ꯑꯁꯤ 2020 15 August ꯍꯧꯗꯣꯛꯈꯤꯕꯅꯤ ꯃꯔꯨꯑꯣꯏꯅ ꯅꯤꯁꯥꯅ ꯁꯣꯛꯍꯜꯂꯕ ꯚꯥꯔꯠꯀꯤ ꯗꯤꯁꯇ꯭ꯔꯤꯛ 272 ꯀꯦꯝꯄꯦꯟ ꯑꯁꯤ ꯍꯧꯈꯤꯕꯅꯤ ꯗꯤꯁꯇ꯭ꯔꯤꯛ 272 ꯈꯟꯒꯠꯄꯗ ꯃꯅꯤꯄꯨꯔꯒꯤ ꯑꯣꯏꯅ ꯗꯤꯁꯇ꯭ꯔꯤꯛ 9 ꯌꯥꯎꯔꯛꯈꯤ ꯃꯁꯤꯒꯤ ꯃꯅꯨꯡꯗ ꯏꯝꯐꯥꯜ ꯏꯁ ꯑꯁꯤꯁꯨ ꯑꯃꯅꯤ ꯃꯈꯥ ꯇꯥꯅ ꯏꯝꯐꯥꯜ ꯏꯁꯀꯤ ꯃꯐꯝ ꯈꯨꯗꯤꯡꯃꯛꯇ ꯀꯦꯝꯄꯦꯟ ꯑꯁꯤ ꯆꯠꯊꯗꯨꯅ ꯂꯥꯛꯂꯤ ꯚꯤꯂꯦꯖ ꯂꯦꯕꯦꯜ ꯕ꯭ꯂꯣꯛ ꯂꯦꯕꯦꯜ ꯁ꯭ꯀꯨꯜꯁ ꯑꯦꯟ ꯀꯣꯂꯦꯖꯦꯁ ꯀ꯭ꯂꯕꯁꯤꯡ ꯄꯨꯟꯅ ꯑꯩꯈꯣꯏꯅ ꯗ꯭ꯔꯒꯀꯤ ꯑꯃꯥꯡꯕꯁꯤꯡꯒꯤ ꯃꯇꯥꯡꯗ ꯃꯤꯌꯥꯝꯗ ꯈꯪꯍꯟꯗꯨꯅ ꯂꯥꯛꯂꯤ 2025 ꯅꯁꯥ ꯃꯨꯛ ꯚꯥꯔꯠ ꯀꯦꯝꯄꯦꯟ ꯆꯍꯤ 5 ꯃꯄꯨꯡ ꯐꯥꯕꯒꯤ ꯄ꯭ꯔꯣꯒ꯭ꯔꯥꯝ ꯗꯤꯁꯇ꯭ꯔꯤꯛ ꯑꯁꯤꯗꯁꯨ ꯃꯥꯏ ꯄꯥꯛꯅ ꯄꯥꯡꯊꯣꯛꯈꯤ ꯍꯟꯗꯛꯀꯤ ꯑꯣꯏꯅ ꯅꯁꯥ ꯃꯨꯛ ꯚꯥꯔꯠ ꯀꯦꯝꯄꯦꯟ ꯑꯁꯦ ꯃꯥꯂꯦꯝꯒꯤ ꯑꯣꯏꯅ ꯄꯥꯡꯊꯣꯛꯇꯨꯅ ꯂꯥꯛꯂꯤꯕ ꯏꯟꯇꯔꯅꯦꯁꯅꯦꯜ ꯗꯦ ꯑꯒꯦꯟꯁ ꯗ꯭ꯔꯒ ꯑꯦꯕ꯭ꯌꯨꯁ ꯑꯦꯟ ꯏꯂꯤꯁꯤꯠ ꯇ꯭ꯔꯥꯐꯤꯛꯀꯤꯡ 2026 ꯃꯥꯡꯑꯣꯏꯅꯅ ꯑꯩꯈꯣꯏꯅ ꯅꯁꯥ ꯃꯨꯛ ꯁꯞꯇꯥ ꯍꯥꯏꯗꯤ ꯖꯨꯟ 17-26 ꯖꯨꯟ ꯐꯥꯎꯕ ꯑꯩꯈꯣꯏꯅ ꯊꯤꯝꯅ ꯅꯁꯥ ꯃꯨꯛ ꯚꯥꯔꯠ ꯑꯚꯤꯌꯥꯟ ꯕꯤꯛꯁꯤꯠ ꯚꯥꯔꯠꯀꯤ ꯄꯍꯤꯆꯥꯟ ꯍꯥꯏꯅ ꯋꯤꯛ ꯂꯣꯡ ꯄ꯭ꯔꯣꯒ꯭ꯔꯥꯝ ꯃꯌꯥꯝ ꯑꯃ ꯄꯥꯡꯊꯣꯛꯇꯨꯅ ꯂꯥꯛꯂꯤ ꯗꯤꯁꯇ꯭ꯔꯤꯛ ꯑꯦꯗꯃꯤꯅꯤꯁꯇ꯭ꯔꯦꯁꯟ ꯏꯝꯐꯥꯜ ꯏꯁꯀꯤ ꯃꯤꯠꯌꯦꯡ ꯃꯈꯥꯗ ꯗꯤꯁꯇ꯭ꯔꯤꯛ ꯁꯣꯁꯦꯜ ꯋꯦꯜꯐꯤꯌꯔꯅ ꯄ꯭ꯔꯣꯒ꯭ꯔꯥꯝꯁꯤꯡ ꯑꯁꯤ ꯇꯣꯉꯥꯟ ꯇꯣꯉꯥꯟꯕ ꯗꯤꯄꯥꯔꯠꯃꯦꯟꯁꯤꯡꯒ ꯄꯨꯟꯅ ꯑꯦꯛꯇꯤꯚꯤꯇꯤ ꯃꯌꯥꯝ ꯑꯃ ꯇꯧꯗꯨꯅ ꯂꯥꯛꯂꯤ ꯑꯗꯨꯒ ꯌꯥꯝ ꯃꯔꯨꯑꯣꯏꯅ 2025 ꯑꯩꯈꯣꯏꯅ MSRLMꯒ ꯄꯨꯟꯅ ꯅꯁꯥ ꯃꯨꯛ ꯚꯥꯔꯠ ꯀꯦꯝꯄꯦꯟ ꯑꯁꯦ ꯇꯧꯃꯤꯟꯅꯕ ꯍꯧꯔꯛꯈꯤ MSRLMꯒꯤ ꯃꯈꯥꯗ ꯑꯩꯈꯣꯏꯒꯤ CLF 9 ꯂꯩꯔꯤꯕ BLFꯁꯤꯡ SLF ꯒ꯭ꯔꯨꯞꯁꯤꯡ ꯂꯩꯔꯤꯕ ꯃꯦꯝꯕꯔꯁꯤꯡ ꯑꯁꯤꯒ ꯄꯨꯟꯅ ꯅꯤꯁꯥ ꯂꯩꯇꯕ ꯂꯝꯗꯝ ꯑꯃ ꯑꯣꯏꯅꯕ ꯀꯦꯝꯄꯦꯟ ꯑꯁꯦ ꯆꯪꯁꯤꯟꯃꯤꯟꯅꯔꯤ ꯃꯔꯨꯑꯣꯏꯅ ꯑꯩꯈꯣꯏꯒꯤ ꯂꯝꯗꯝ ꯑꯁꯤꯗꯗꯤ ꯅꯨꯄꯤꯅ ꯍꯦꯟꯅ ꯃꯔꯨꯑꯣꯏꯅ ꯊꯧꯗꯥꯡ ꯂꯧꯕꯅꯤꯅ ꯃꯌꯨꯝ ꯌꯥꯕ ꯍꯥꯏꯗꯤ ꯑꯣꯏꯕꯅꯤꯅꯀꯣ ꯁꯦꯜꯐ ꯒ꯭ꯔꯨꯞꯀꯤ ꯃꯦꯝꯕꯔꯁꯤꯡꯅ ꯑꯩꯈꯣꯏꯒꯤ ꯀꯥꯆꯤꯟ ꯀꯣꯌꯥ ꯊꯣꯛꯅ ꯑꯩꯈꯣꯏꯒꯤ ꯅꯤꯁꯥ ꯂꯩꯇꯕ ꯍꯥꯏꯗꯤ ꯗ꯭ꯔꯒ ꯐ꯭ꯔꯤ ꯑꯣꯏꯕ ꯀꯦꯝꯄꯦꯟ ꯑꯁꯤ ꯌꯧꯍꯟꯗꯨꯅ ꯍꯥꯏꯗꯤ ꯏꯟꯈꯠꯂꯛꯂꯤꯕ ꯅꯍꯥꯁꯤꯡꯗ ꯅꯤꯁꯥꯒꯤ ꯑꯃꯥꯡꯕꯁꯤꯡꯒꯤ ꯃꯇꯥꯡꯗ ꯈꯪꯍꯟꯕ ꯅꯆꯤꯡꯕ ꯌꯥꯝ ꯆꯥꯎꯅ ꯃꯇꯦꯡ ꯄꯥꯡꯂꯤꯀꯣ ꯑꯗꯒꯤ ꯃꯈꯥ ꯇꯥꯅ MSRLMꯒ ꯄꯨꯟꯅ ꯀꯦꯝꯄꯦꯟ ꯑꯁꯤ ꯃꯄꯨꯡ ꯐꯥꯍꯟꯗꯨꯅ ꯑꯩꯈꯣꯏꯒꯤ ꯗꯤꯃꯥꯟ ꯔꯤꯗꯛꯁꯟ ꯑꯃꯗꯤ ꯗ꯭ꯔꯒ ꯐ꯭ꯔꯤ ꯑꯣꯏꯕ ꯗꯤꯁꯇ꯭ꯔꯤꯛ ꯑꯃ ꯑꯣꯏꯅꯕ ꯄꯥꯟꯗꯝꯗ ꯆꯪꯁꯤꯟꯃꯤꯟꯅꯁꯤ ꯍꯥꯏꯕ ꯋꯥꯍꯩꯁꯤꯡ ꯑꯁꯤ ꯊꯝꯖꯔꯤ ꯊꯦꯡꯛ ꯌꯨ
3: ꯑꯩꯍꯥꯛ ꯁꯤꯔꯤꯃꯇꯤ ꯍꯩꯈꯥꯝ ꯖꯥꯟꯗꯕꯤ ꯗꯦꯕꯤ ꯒ꯭ꯔꯥꯝ ꯁꯦꯕꯤꯀꯥ ꯗꯤꯁꯇ꯭ꯔꯤꯛ ꯁꯣꯁꯦꯜ ꯋꯦꯜꯐꯤꯌꯔ ꯏꯝꯐꯥꯜ ꯏꯁ ꯄꯣꯔꯣꯝꯄꯥꯠ ꯅꯤꯁꯥ ꯆꯥꯕꯅ ꯇꯨꯡꯒꯤ ꯌꯨꯝꯕꯤꯔꯦꯟ ꯑꯣꯏꯒꯗꯧꯔꯤꯕ kayada chauna saikhen kaya marum piri lairik laisu tambada amadi masada anaba kaya ama nahla payaba amasung punsi phawba mangba yaba kaya ama piri bani aduna bharat sarkarna nasamu bharat abhiyan manung janna ngasi di poster campaign asi chathari bani ngasi pangthok chariba drug lana sizinabagi mayokta chathariba poster campaign asina pijaningi ba message di narol amadi praja singna drug lana sizinabadagi mangtharakliba kaya maru oina ekhogi naron singgi tungi punsida kaitharakliba asidagi thingnana ba ngasigi poster campaign asi jathajabani poster campaign asina maram oiraga praja pumba bhap taminaduna punna thakdanglomina rasi amasung naron singgi tungi punsida tinjang kaijang daba samaj ama oinaba ekhoi punna hona minarasi
1: aigi ming mayang nambang ghana pyari devi kawi ai to dusra gram panchayat asigi panchayat secretary oina laijabani ngasi akhoi gi tang kun ga manga tha taruk 2026 numer asida to dusra gram panchayat ki manung da laiba to dusra yaran bhelyap na sinja duna bal sabha asi pangthok jabani numer asida akhoi na bal sabha ga mari lainana na samukta bharat saptah harvadi celebration of international day against drug abuse and illicit trafficking haiba program asi akhoina angang singi damakta habjabani numeda si dagi akhoina angang sing da pijaning ba message ti akhoi drug tagi lapto aga lainaba akhoi miyoi bagi haksang manghan ba drug tagi lapto aga laisi haiba se angang sing si da khoina pijaning bagi damakta yam maru waina khoina bal saba asida habjabani
4: Hi, gaming. Pyata Lakshmi Thingbai Zam. I have hoji class 12 tamjari. Ngasi, June 25, 2026. Yai farabban numit asida. Tob dusra yaral BLF na 2024 gi August 25 ta form tobi kiba. Akhoi nubi macha sing tagi oiba. Lekon bal sabha committee. Hai naming thonba committee asi ga mari leina na. No magi thawram oina. Psycho social counseling haiba team asida. Clinical psychologist amadi. Ate khang hairaba kaya sing kobiduna. Mamal yam laba lawshin kaya phanghan biba. Amadi matam asida ekhoi inkhalak libinupi macha sing na. Kari taugadaba. Amadi taurudaba. Kaya marum khanghan biba. Aduki matik penje. Matam asi lubre khang na ekhoi inkhalak libinupi macha sing na. Una una tan tana. Phatta balambi da. Changsin ba kaya marum thengnari. Masi pumbase karam na. ಕಂಗದಗೆ ಅಮದಿ ಇಸಾಬು ಕರಮ್ನ ಜಿಕ್ಷಿನ್ ಜಗದಗೆ ಹಾಯ್ಬ ಕಯಾಮರುಂ ತಕ್ಪೀರಿ ಅಸಿದ ಸುನತನ ವಖಲ್ ಪುಕ್ನಿಂಗ್ ಬು ಮತವ್ ಕರಮ್ನ ನುಂಗಾಯ್ನ ಅಮದಿ ಫನ ಥಂಗದಗೆ ಹಾಯ್ಬಗಿ ಮತಾಂಗದ ಸು ಮಮ್ಮುತ್ ತಾನ ಹಾಯ್ಬಿರಮಿ ಮಸಿಮಕ್ ಗಾಕ್ನ ಅಮದಿ ಖಂಗ್ನ ಚಚ್ಚಗನಿ ಹಾಯ್ನ ಸು ಹಾಯ್ಜರಿ ಅಸಿದ ಸುನತನ ನಸಾ ಮುಕ್ತ ಭಾರತ್ ಸಪ್ತಾಹ್ ಗಿ ಮಖಾದ ನಿಸಾ ಥಿಂಗ್ಬ ಅಮದಿ ನಿಸಾಗಿ ಅಮಾಂಗ್ಬ ಕಯಾಮರುಂ ಖಂಗ್ಹನ್ಬ ಓಯ್ನ ರೇಲಿ ಅಮ ಸು ಚಚ್ಚೆ ಅಸಿಗುಮ್ಲಬ ವಖಲೌಸಿಂಗ್ ಓಯ್ರಬ ಪ್ರೋಗ್ರಾಮ್ ಅಸಿಬು ಸಿನ್ಬಿ ರಾಂಗ್ಬಿರಿಬ ಅಖೋಯ್ಗಿ ತೋಬ್ ದುಸರ ಯಾರಲ್ ಬೇಲೆಫ್ ಪುಸು ಹೈನಿಂಗಾಯ್ ಲೈತನ ಥಗಲ್ಪ ಫೋಂಗ್ದೋಚರಿ ಮತ್ತುಂಗ್ದಸು ಅಸಿಗುಂಬ ಕಾನರಬ ಅಮದಿ ಯಾಮ್ನ ನುಂಗಾಯ್ರಬ ಥೌರಂ ಕಯಾಮರುಂ ಸಿನ್ಬಿರಖೋ ಹೈನ ಕಮಿಟಿಗಿ ಮೆಂಬರ್ ಅಮ ಓಯ್ನ ಹೈಜರ್
5: ಮಯಾಮ ಕೊರಂ ಜರಿ ಐಗಿ ಮೇಂಗ ಕೊಯ್ಜಂ ಕವಿತಾ ಕಲೆಪಾ ಮುಮೆಲ್ ಮಟ್ರಿ ಪ್ರೊಪೋಸ್ ಕೋಪರ್ಟಿ ಸೊಸೈಟಿ ಲಿಮಿಟೆಡ್ ಕಿ ಪ್ರೆಸಿಡೆಲ್ ಒಯ್ನ ಥೌ ಪುಜರಿ ಮಿನಿಸ್ಟರ್ ಆಫ್ ಸೋಷಿಯಲ್ ಎಂಪವರ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಗಿ ಮಖಾದ ನಕ್ಷಾ ಮುಕ ಭಾರತ್ ಸಪ್ತಾಹ ಗಿ ಸೆಲೆಬ್ರೇಷನ್ ಪಾಂಥೋಪ ಅಸಿದ ಕಲೆಪಾ ವುಮೆಲ್ ಮಟ್ರಿ ಪ್ರೊಪೋಸ್ ಕೋಪರ್ಟಿ ಸೊಸೈಟಿ ಲಿಮಿಟೆಡ್ ನ ಸು ಡ್ರಗ್ ಅಬ್ಯೂಸ್ ತೌಬನ ಸೊಸೈಟಿ ದ ಕ್ರೈಮ್ ಹೆಂಗಲಪ್ಪ domestic violence hengalapadegi thinghona na ba amadi high river truck season na basina akoi gi samasta piri basai thing mayam amadi nisha season na basina su hachang shwalapa high river mayam asidegi thinghona na ba haiduna akoi kanglai pak shelet ki makhada lady ba belep sing na su program asibu celebration asibu pangthok sakre belef legenda rile amadi campaign pangthok tuna hairiba celebration asi pangthok pada saru yazeki
6: ai giming konsam sunita kawi aduga ai gi laifamna khurai konsam le kai dagi ni ai isamak sig gi member ni ai gi sig gi maming na panthoi bi kawi aduga ꯑꯩꯒꯤ ꯚꯤꯂꯦꯖ ꯂꯦꯚꯦꯜ ꯐꯦꯗꯔꯦꯁꯟꯒꯤ ꯃꯃꯤꯡꯅ ꯌꯦꯅꯤꯡ ꯍꯨꯟꯕ, ꯁꯦꯜꯐꯀꯤ ꯃꯃꯤꯡꯅ ꯏꯇꯥ ꯋꯨꯃꯦꯟ ꯃꯜꯇꯤꯄꯔꯄꯣꯁ ꯀꯣꯑꯣꯄꯔꯦꯇꯤꯚ ꯁꯣꯁꯥꯏꯇꯤ ꯂꯤꯃꯤꯇꯦꯗ ꯍꯥꯏꯔꯤꯕ ꯁꯦꯜꯐ ꯑꯁꯤꯗ ꯀꯝꯃꯨꯅꯤꯇꯤ ꯔꯤꯁꯣꯔꯁ ꯄꯥꯔꯁꯟ ꯑꯦꯁ ꯑꯥꯏ ꯑꯦꯁ ꯗꯤꯒꯤ ꯀꯦꯗꯔ ꯑꯣꯏꯗꯨꯅ ꯕꯤ ꯑꯦꯜ ꯑꯦꯐ 23ꯗ ꯋꯥꯛ ꯇꯧꯖꯕꯅꯤ꯫ ꯕꯤ ꯑꯦꯜ ꯑꯦꯐꯁꯤꯡ ꯑꯁꯤꯗ 20 ꯖꯨꯟꯗꯒꯤ ꯅꯁꯥ ꯃꯨꯛꯇ ꯚꯥꯔꯠ ꯑꯚꯤꯌꯥꯟ ꯀꯦꯝꯄꯦꯟ ꯍꯧꯗꯣꯛꯇꯨꯅ ꯚꯤꯂꯦꯖ ꯈꯨꯗꯤꯡꯃꯛꯇ ꯀꯦꯝꯄꯦꯟ ꯑꯁꯤ ꯆꯠꯊꯈꯤ꯫ ꯀꯦꯝꯄꯦꯟ ꯑꯁꯤ ꯆꯠꯊꯕꯒꯤ ꯃꯔꯝꯗꯤ ꯏꯟꯈꯠꯂꯛꯂꯤꯕ ꯅꯍꯥꯁꯤꯡꯅ ꯃꯁꯥꯒꯤ ꯄꯨꯟꯁꯤꯕꯨ ꯀꯔꯤꯁꯨ ꯃꯔꯨꯑꯣꯏꯗꯅ ꯂꯧꯕꯒꯨꯝ ꯅꯤꯁꯥꯒꯤ ꯏꯄꯥꯛꯇ ꯅꯣꯡꯃ ꯅꯣꯡꯃꯒꯤ ꯍꯦꯟꯒꯠꯂꯛꯂꯤꯕ ꯑꯁꯤꯗꯒꯤ ꯅꯍꯥꯁꯤꯡꯕꯨ ꯀꯟꯖꯕ ꯉꯝꯅꯅꯕꯒꯤꯗꯃꯛꯇ ꯀꯦꯝꯄꯦꯟ ꯑꯁꯤ ꯍꯧꯗꯣꯛꯈꯤꯕꯅꯤ꯫ ꯃꯁꯤꯗ ꯅꯠꯇꯅ ꯅꯨꯄꯤꯁꯤꯡꯕꯨ ꯁꯣꯊꯅ ꯂꯩꯇꯅꯕꯒꯤꯗꯃꯛꯇ ꯑꯦꯋꯥꯔꯅꯦꯁ ꯄ꯭ꯔꯣꯒ꯭ꯔꯥꯝ ꯀꯌꯥꯃꯁꯨ ꯄꯥꯡꯊꯣꯛꯈꯤ ꯑꯃꯗꯤ ꯍꯦꯜꯊ ꯁꯦꯟꯇꯔꯁꯤꯡꯒ ꯈꯨꯠꯁꯝꯅꯗꯨꯅ ꯈꯨꯡꯒꯪꯒꯤ ꯃꯤꯄꯨꯝ ꯈꯨꯗꯤꯡꯃꯛꯄꯨ ꯃꯁꯥ ꯃꯎ ꯐꯅ ꯂꯩꯅꯅꯕꯒꯤꯗꯃꯛꯇ ꯍꯦꯜꯊ ꯀꯦꯝ, ꯍꯦꯜꯊ ꯑꯦꯋꯥꯔꯅꯦꯁ, ꯍꯦꯜꯊ ꯆꯦꯛꯑꯞ ꯄꯥꯡꯊꯣꯛꯇꯨꯅ ꯑꯐꯕ ꯏꯃꯨꯡ, ꯑꯐꯕ ꯂꯩꯀꯥꯏ, ꯑꯐꯕ ꯈꯨꯡꯒꯪ ꯑꯃ ꯑꯣꯏꯍꯟꯕ ꯍꯥꯏꯕꯒꯤ ꯄꯥꯟꯗꯝꯗ ꯄ꯭ꯔꯣꯒ꯭ꯔꯥꯝꯁꯤꯡ ꯑꯁꯤ ꯄꯥꯡꯊꯣꯛꯆꯈꯤꯕꯅꯤ ꯍꯥꯏꯕ ꯋꯥꯐꯝꯁꯤ ꯊꯝꯖꯕꯒ ꯂꯣꯏꯅꯅ ꯄꯨꯝꯅꯃꯛꯄꯨ ꯊꯥꯒꯠꯆꯔꯤ꯫
7: ꯑꯩꯒꯤ ꯏꯃꯤꯡ ꯃꯨꯇꯨꯝ ꯁꯅꯥ ꯇꯣꯝꯕꯤ ꯀꯧꯏ꯫ ꯑꯩ ꯍꯧꯖꯤꯛ ꯁꯒꯣꯜ ꯃꯥꯡ ꯁꯤ ꯑꯩ ꯁꯤꯒꯤ ꯃꯈꯥꯗ ꯂꯩꯕ ꯍꯦꯜꯊ ꯑꯦꯟ ꯋꯦꯜꯅꯦꯁ ꯁꯦꯟꯇꯔ ꯈꯨꯔꯥꯏ ꯂꯥꯏꯋꯥꯡꯃꯒꯤ ꯁꯤ ꯑꯩꯁꯨ ꯅꯔꯁ ꯑꯃ ꯑꯣꯏꯅ ꯂꯩꯖꯔꯤ꯫ ꯉꯁꯤꯒꯤ ꯅꯁꯥ ꯃꯨꯛꯇ ꯚꯥꯔꯠ ꯑꯚꯤꯌꯥꯟ ꯄ꯭ꯔꯣꯒ꯭ꯔꯥꯝ ꯑꯃ ꯈꯨꯔꯥꯏ ꯀ꯭ꯂꯁꯇꯔꯒꯤ ꯄꯂꯦꯟ ꯁꯤꯡꯊꯥ ꯚꯤꯂꯦꯖ ꯂꯦꯚꯦꯜ ꯐꯦꯗꯔꯦꯁꯟꯒꯤ ꯑꯦꯁ ꯑꯩꯁ ꯖꯤ ꯃꯦꯝꯕꯔꯁꯤꯡꯒ ꯄꯨꯟꯅ ꯈꯨꯠꯁꯝꯅꯗꯨꯅ ꯍꯛꯆꯥꯡ ꯐꯅ ꯂꯩꯅꯕ ꯑꯐꯕ ꯆꯤꯟꯖꯥꯛ ꯆꯥꯕ ꯑꯃꯗꯤ ꯏꯟꯈꯠꯂꯛꯂꯤꯕ ꯅꯍꯥꯁꯤꯡꯗ ꯐꯠꯇꯕ ꯆꯤꯟꯖꯥꯛ ꯆꯥꯗꯅꯕ ꯀꯥꯎꯟꯁꯤꯂꯤꯡ ꯇꯧꯕ, ꯆꯥꯡ ꯅꯥꯏꯅ ꯍꯦꯜꯊ ꯆꯦꯛꯑꯞ ꯇꯧꯊꯣꯛꯄ ꯑꯁꯤ ꯃꯤꯑꯣꯏꯕ ꯑꯩꯈꯣꯏꯒꯤ ꯇꯉꯥꯏ ꯐꯗ꯭ꯔꯕ ꯌꯥꯝꯅ ꯃꯔꯨꯑꯣꯏꯕ ꯑꯃꯅꯤ ꯍꯥꯏꯅ ꯁꯤ ꯑꯩꯁꯣ ꯅꯔꯁ ꯑꯩꯒꯤ ꯃꯦꯁꯦꯖ ꯑꯃ ꯃꯌꯥꯝꯗ ꯊꯝꯖꯔꯤ꯫ ꯑꯗꯨꯒ ꯉꯁꯤ ꯐꯥꯎꯕꯗ ꯍꯦꯜꯊ ꯁꯦꯟꯇꯔ ꯑꯁꯤꯗ ꯄꯥꯡꯊꯣꯛꯈꯤꯕ ꯑꯦꯋꯥꯔꯅꯦꯁ ꯄ꯭ꯔꯣꯒ꯭ꯔꯥꯝꯁꯤꯡ, ꯐ꯭ꯔꯤ ꯍꯦꯜꯊ ꯆꯦꯛꯑꯞꯁꯤꯡꯗ ꯚꯤ ꯑꯦꯜ ꯑꯦꯐꯁꯤꯡꯒ ꯈꯨꯠꯁꯝꯅꯗꯨꯅ ꯃꯄꯨꯡ ꯐꯥꯅ ꯄꯥꯡꯊꯣꯛꯈ꯭ꯔꯦ, ꯃꯇꯨꯡ ꯇꯥꯔꯛꯄꯗꯁꯨ ꯑꯁꯤꯒꯨꯝꯕ ꯄ꯭ꯔꯣꯒ꯭ꯔꯥꯝꯁꯤꯡ ꯃꯥꯏ ꯄꯥꯛꯅ ꯄꯥꯡꯊꯣꯛꯄ ꯉꯝꯕ ꯑꯣꯏꯖꯒꯦ ꯍꯥꯏꯅ ꯃꯤꯌꯥꯝꯗ ꯊꯝꯖꯔꯤ꯫
5: ꯏꯃꯤꯡ ꯃꯥꯏꯕꯝ ꯄ꯭ꯔꯦꯃꯤꯂꯥ ꯗꯦꯕꯤ, ꯂꯩꯐꯝꯅ ꯀꯣꯡꯄꯥꯟ ꯆꯤꯉꯥꯝꯕꯝ ꯂꯩꯀꯥꯏ꯫ ꯑꯩ ꯍꯧꯖꯤꯛ ꯁꯒꯣꯜꯃꯥꯡ ꯄꯤ ꯑꯩꯁ ꯁꯤꯒꯤ ꯃꯈꯥꯗ ꯂꯩꯕ ꯍꯦꯜꯊ ꯑꯦꯟ ꯋꯦꯜꯅꯦꯁ ꯁꯦꯟꯇꯔ ꯈꯨꯔꯥꯏ ꯂꯥꯏꯃꯒꯤ ꯑꯁꯥ ꯋꯥꯀꯔ ꯑꯣꯏꯅ ꯂꯩꯖꯔꯤ꯫ ꯉꯁꯤꯒꯤ ꯅꯁꯥ ꯃꯨꯛ ꯚꯥꯔꯠ ꯑꯚꯤꯌꯥꯟ ꯄ꯭ꯔꯣꯒ꯭ꯔꯥꯝ ꯑꯃ ꯄꯥꯡꯊꯣꯛꯄꯁꯦ ꯑꯗꯨꯛꯀꯤ ꯃꯇꯤꯛ ꯅꯨꯡꯉꯥꯏꯖꯩ꯫ ꯑꯍꯜ ꯑꯣꯏꯔꯕ ꯑꯦꯁ ꯑꯥꯏ ꯖꯤ ꯃꯦꯝꯕꯔ ꯑꯃꯗꯤ ꯅꯟ ꯑꯦꯁ ꯑꯥꯏ ꯖꯤ ꯃꯦꯝꯕꯔꯁꯤꯡꯗ ꯑꯐꯕ ꯆꯤꯟꯖꯥꯛ ꯆꯥꯅꯕ, ꯍꯛꯆꯥꯡ ꯐꯅ ꯂꯩꯅꯕ, ꯃꯇꯝ ꯆꯥꯅ ꯍꯦꯜꯊ ꯆꯦꯛꯑꯞ ꯇꯧꯕ, ꯃꯇꯝ ꯆꯥꯅ ꯍꯤꯗꯥꯛ ꯂꯥꯡꯊꯛ ꯆꯥꯍꯧꯕ, ꯑꯗꯨꯒ ꯅꯍꯥꯁꯤꯡꯗ ꯑꯐ ꯑꯐꯕ ꯄꯥꯎꯇꯥꯛ ꯄꯤꯕꯤꯗꯨꯅ ꯆꯥꯍꯩꯗꯕ ꯆꯤꯟꯖꯥꯛ ꯆꯥꯗꯅꯕ ꯑꯦꯋꯥꯔꯅꯦꯁ ꯑꯁꯤ ꯄꯥꯡꯊꯣꯛꯄꯗ ꯇꯁꯦꯡꯅ ꯅꯁꯥ ꯋꯥꯀꯔ ꯑꯃ ꯑꯣꯏꯅ ꯌꯥꯝꯅ ꯅꯨꯡꯉꯥꯏꯖꯩ꯫ ꯃꯇꯨꯡ ꯇꯥꯔꯛꯄꯗꯁꯨ ꯑꯦꯁ ꯑꯥꯏ ꯖꯤ ꯃꯦꯝꯕꯔꯁꯤꯡꯒ ꯄꯨꯟꯅ ꯈꯨꯠꯁꯝꯅꯗꯨꯅ ꯑꯁꯤꯒꯨꯝꯕ ꯄ꯭ꯔꯣꯒ꯭ꯔꯥꯝꯁꯤꯡ ꯃꯄꯨꯡ ꯐꯥꯅ ꯄꯥꯡꯊꯣꯛꯄ ꯉꯝꯕ ꯑꯣꯏꯖꯒꯦ ꯍꯥꯏꯅ ꯃꯌꯥꯝꯒꯤ ꯃꯐꯝꯗ ꯅꯤꯡꯁꯤꯡꯖꯔꯤ꯫
0: ꯑꯩꯒꯤ ꯃꯤꯡ ꯐꯨꯔꯂꯥꯠꯄꯝ ꯀꯕꯤꯇꯥ ꯀꯧꯖꯩ꯫ ꯑꯩꯒꯤ ꯂꯩꯐꯝꯅ ꯌꯥꯏꯔꯤꯄꯣꯛ ꯇꯣꯞ ꯆꯤꯡꯊꯥꯗꯒꯤꯅꯤ꯫ ꯑꯩꯒꯤ ꯚꯦꯂꯦꯞꯀꯤ ꯃꯃꯤꯡꯅ ꯇꯦꯡꯕꯥꯡ ꯄꯤꯕ ꯚꯦꯂꯦꯞ, ꯑꯃꯗꯤ ꯑꯩꯒꯤ ꯁꯦꯜꯐ ꯒ꯭ꯔꯨꯞꯀꯤ ꯃꯃꯤꯡꯅ ꯂꯟꯆꯦꯟꯕꯤ ꯁꯦꯜꯐ ꯒ꯭ꯔꯨꯞ ꯀꯧꯖꯩ꯫ ꯑꯩꯍꯥꯛ ꯇꯦꯡꯕꯥꯡ ꯄꯤꯕ ꯚꯦꯂꯦꯞ ꯑꯁꯤꯒꯤ ꯑꯦꯁ ꯑꯥꯏ ꯑꯦꯁ ꯗꯤ ꯀꯦꯗꯔ ꯑꯣꯏꯅ ꯂꯩꯖꯕꯅꯤ꯫ ꯉꯁꯤ ꯑꯩꯈꯣꯏꯒꯤ ꯅꯁꯥ ꯃꯨꯛꯇ ꯚꯥꯔꯠ ꯑꯚꯤꯌꯥꯟ ꯀꯦꯝꯄꯦꯟ ꯑꯁꯤꯗ ꯑꯦꯁ ꯑꯥꯏ ꯖꯤ ꯃꯦꯝꯕꯔ 109, ꯅꯟ ꯑꯦꯁ ꯑꯥꯏ ꯖꯤꯗ 10, ꯑꯁꯥ 5, ꯄꯤ ꯑꯥꯔ ꯑꯥꯏ ꯃꯦꯝꯕꯔ 5, ꯁꯤ ꯑꯩ ꯁꯣ 1, ꯑꯉꯥꯡ 20 ꯑꯃꯗꯤ ꯀ꯭ꯂꯕ 5ꯒ ꯄꯨꯟꯅ ꯁꯔꯨꯛ ꯌꯥꯃꯤꯟꯅꯗꯨꯅ ꯂꯩꯀꯥꯏ ꯈꯨꯡꯒꯪ ꯑꯁꯤꯗ ꯅꯤꯁꯥꯒꯤ ꯃꯥꯌꯣꯛꯇ ꯔꯦꯂꯤ ꯆꯠꯇꯨꯅ ꯃꯤ ꯄꯨꯟꯕ ꯃꯐꯝꯁꯤꯡꯗ ꯄꯣꯁꯇꯔ ꯊꯦꯠꯄ ꯑꯃꯗꯤ ꯄ꯭ꯂꯦꯁ ꯇꯧꯗꯨꯅ ꯃꯤꯄꯨꯝ ꯈꯨꯗꯤꯡꯃꯛꯇ ꯅꯤꯁꯥ ꯍꯥꯏꯕ ꯄꯣꯠꯂꯝꯁꯤꯡ ꯑꯁꯤ ꯐꯠꯇꯦ ꯍꯥꯏꯕꯒꯤ ꯃꯥꯌꯣꯛꯇ ꯃꯤꯌꯥꯝꯗ ꯈꯪꯍꯟꯖꯈꯤ꯫ ꯂꯝꯗꯝ ꯑꯁꯤꯗ ꯅꯤꯁꯥ ꯆꯥꯕ ꯃꯤꯒꯤ ꯃꯁꯤꯡ ꯑꯗꯨꯛꯀꯤ ꯃꯇꯤꯛ ꯌꯥꯝꯅ ꯂꯩꯈ꯭ꯔꯦ, ꯑꯗꯨꯕꯨ ꯅꯤꯁꯥ ꯆꯥꯕ ꯑꯁꯤ ꯀꯅꯥꯅꯁꯨ ꯊꯤꯡꯕ ꯉꯝꯗꯦ꯫ ꯅꯤꯁꯥ ꯍꯥꯏꯔꯒ ꯑꯩꯈꯣꯏꯅ ꯌꯨ ꯅꯝꯕꯔ 4 ꯒꯨꯂꯤ ꯈꯛꯇ ꯅꯠꯇꯕꯤꯗ ꯇꯂꯕ ꯀ꯭ꯋꯥꯅꯆꯤꯡꯕꯁꯤꯡꯁꯤꯁꯨ ꯑꯃꯅꯤ꯫ ꯅꯨꯄꯥ ꯈꯛꯇ ꯅꯠꯇꯅ ꯅꯨꯄꯤ ꯑꯣꯏꯕꯤ ꯀꯌꯥꯁꯨ ꯇꯂꯕ ꯀ꯭ꯋꯥ, ꯌꯨ, ꯆꯥꯕ ꯊꯛꯄ ꯆꯥꯡ ꯑꯁꯤ ꯑꯗꯨꯛꯀꯤ ꯃꯇꯤꯛ ꯋꯥꯡꯅ ꯂꯩꯈ꯭ꯔꯦ꯫ ꯀꯦꯝꯄꯦꯟ ꯑꯁꯤꯅ ꯂꯥꯛꯄꯗ ꯂꯩꯔꯛ ꯈꯨꯂꯛꯇ ꯂꯩꯔꯤꯕ ꯅꯨꯄꯥ ꯅꯨꯄꯤꯁꯤꯡꯗ ꯑꯃꯗꯤ ꯑꯉꯥꯡꯁꯤꯡꯗ ꯈꯔꯗꯪ ꯑꯣꯏꯔꯕꯁꯨ ꯐꯒꯅꯤ ꯍꯥꯏꯅ ꯈꯟꯖꯩ꯫ ꯅꯤꯁꯥ ꯆꯥꯕ ꯅꯨꯄꯥ ꯑꯃꯒꯤ ꯅꯨꯄꯤꯅ ꯊꯦꯡꯅꯔꯤꯕ ꯑꯋꯥꯕ ꯑꯁꯤ ꯑꯁꯨꯛꯀꯤ ꯃꯇꯤꯛ ꯊꯦꯡꯅꯩ꯫ Nupa amana ni sasa san thaksan duna yumda hanjalag laga lairiba magi nupi angang singda phuba saiba otpa naiba kaya taubi numidang athengba ahingi matamda machamasu family gi maramda awanungai wari tathok ta sin tauduna nungaina laigadaba amadi tumduna pothaduna laigadaba matam asida ni sasa sallaga halaklaga otpa naiba phubi saibi ba taubi duna nupi angang sing

0: ಅದೊಮ್ಮೆ ಥರಂ ತಾಬಿರಿ ಬಾಸಿ ಆಕಾಶವಾಣಿ ಫಾಲ್ಗಿ ಎಫ್ ಎಂ ಸಂಗೈ ಚಾನೆಲ್ ದಗಿನಿ ಹೌಸಿ ಅಮುಕ್ ಲಾಂಥೋಕ್ಚರಿ ಮತಮ್ಗಿ ವಾಫಂದ ನ್ಯಾಷನಲ್ ಹೈವೇ ನಂಬರ್ 37 ಅಯೀಬ ಅರಿಬಂ ರೋಬಿಂದ್ರ ಶರ್ಮಾ
1: ಮಣಿಪುರ್ಗಿ ಮಪಾನ್ ಸ್ಟೇಟ್ ಸಿಂಗ ಸಮ್ನಬ ನ್ಯಾಷನಲ್ ಹೈವೇ ಸಿಂಗಿ ಮನುಂಗ್ದ ಇಂಫಾಲ್ ಗ ಅಸಾಮ್ ಗಿ ಬರಾಕ್ ನಪಾಕ ಸಮ್ನಬ ಸಮ್ನ ಇಂಫಾಲ್ ಜಿರಿ ಲಂಬಿ ಹೈನ ಖಂಗ್ನಬ ನ್ಯಾಷನಲ್ ಹೈವೇ ಅಸಿಸು ಹೌಜುಕ್ತಿ ಮಣಿಪುರ್ಗಿ ಯಾಮ್ನ ಮರು ಒಯ್ಬ ಲೈಫ್ ಲೈನ್ ನಮ ಒಯ್ರೆ ಹಾಲೆ ನ್ಯಾಷನಲ್ ಹೈವೇ ನಂಬರ್ ಯಾಂಕೈಯುಮ್ದ ಹೈನ ಖಂಗ್ನರಂಬದಗಿ ಹೌಜಿಕ್ನ ನ್ಯಾಷನಲ್ ಹೈವೇ ನಂಬರ್ 38 ಹೈನ ಖಂಗ್ನರಬ ನ್ಯಾಷನಲ್ ಹೈವೇ ಅಸಿ ಹಾನದಿ ಕಯಾ ಕನ್ನ ಮರು ಒಯ್ರಂದಬ ಸ್ಟೇಟ್ ಅಸಿಗೆ ಮಿಯಾಮ್ಗೆ ಹಿಂಗ್ಬದ ತಂಗಾಯ್ ಫದನ ಚಂಗ್ಬ ಪೊಲಮ್ ಸಿಂಗ್ ಪುಸಿಲಂಗ್ನಬಗೆ ಲಂಬಿ ಒಯ್ನ ಕಯಾ ಕನ್ನ ಸಿರಿ ನರಂದಬ ಲಂಬಿ ಅಮನಿ ಅದುಬು ಮತಂಗಿ ಮತುಗಿನ ಹೌಜಿಕ್ತೆ ನ್ಯಾಷನಲ್ ಹೈವೇ ಅಸಿ ಮಿಯಾಮ್ಗೆ ಯಾಮ್ನ ಮರು ಒಯ್ಬ ಲೈಫ್ ಲೈನ್ ಅಮ ಒಯ್ರಕ್ಲಿ ಸ್ಟೇಟ್ ಅಸಿಗೆ ಮಿಯಾಮ್ಗೆ ಹಿಂಗ್ಬದ ತಂಗಾಯ್ ಫದನ ಚಂಗ್ಬ ಪೊಲಮ್ ಸಿಂಗ್ ಮತಂ ಅಂಬದ ಇಂಫಾಲ್ ದಿಮಾಪುರ್ ಲಂಬಿ ಖಕ್ರದ ಪುಸಿಲಗ್ಲಂಬದು ಹೌಜಿಕ್ತಿ ನ್ಯಾಷನಲ್ ಹೈವೇ ನಂಬರ್ 38 ಮಿಯಾಮ್ ಅಮ ಪುಸಿಲಕ್ಲೆ ಹೌಜಿಕ್ ಹೌಜಿಕ್ಕೂ ಒಯ್ನದಿ ಮಿಯಾಮ್ಗೆ ಹಿಂಗ್ಬದ ತಂಗಾಯ್ ಫದನ ಚಂಗ್ಬ ಪೊಲಮ್ ಸಿಂಗ್ ಅಯಾಮ್ಬ ನ್ಯಾಷನಲ್ ಹೈವೇ ನಂಬರ್ 38 ಪುಸಿಲಕ್ಲಿ ಹೌಕಿಬ ಇಂಗ್ ಲಿಸಿಂಗ್ ಅನಿ ಕೊಲುಮ್ದಗಿ ಮೇ ಅಹುಮ್ದಗಿ ಕಾಂಗ್ಲಪ್ಗೆ ಇರಾಂಗ್ ಥೋಕ್ಪ ಹೌರುಕ್ಕಿಬಗ ಲೋಯ್ನನ ಗಯಾಕ್ ಲೈತನ ಬನ್ ಬ್ಲೋಕೆ ತೌಬಸು ಲೈರಿ ಬನ್ ಬ್ಲೋಕೆ ತರೋಪದ ಸೋಗ್ಲಿಬಸಿ ಮಣಿಪುರ್ಗಿ ಲೈಫ್ ಲೈನ್ ಒಯ್ರಿಬ ನ್ಯಾಷನಲ್ ಹೈವೇ ಅನಿಮಕ್ ಹೈಬದಿ ನ್ಯಾಷನಲ್ ಹೈವೇ ನಂಬರ್ 2 ಅಮಸುಂಗ್ ನ್ಯಾಷನಲ್ ಹೈವೇ ನಂಬರ್ 38 ಅನಿಮಕ್ತನಿ ನ್ಯಾಷನಲ್ ಹೈವೇ ಅನಿಮಕ್ ಅಸಿ ಕುಕಿ ಜೋ ಅಮಸುಂಗ್ ನಗಾಗಿ ಏರಿಯಾ ಫಾರ್ಗ ಚಟ್ಪ ಗಾಕ್ತನಿ ಅದುಬು ಬನ್ ಬ್ಲೋಕೆಟ್ ಮನುಂಗ್ದ ಗಾರಿ ಸಿಂಗ್ ಸೆಕ್ಯೂರಿಟಿ ರಂಗಾಗ್ ಸೇಂದ್ರನ ಪುಥೋಕ್ಪಸಿನ್ ತೌಬದದಿ ನ್ಯಾಷನಲ್ ಹೈವೇ ನಂಬರ್ 2 ನ್ಯಾಷನಲ್ ಹೈವೇ ನಂಬರ್ 38 ಹೇನ ಖುದೊಂಗ್ಸಾಬ ಲೈಬಗುಮ್ನ ಉಯಿ ಮಸಿನ ಮರಂ ಒಯ್ದುನ ಮಾಲ್ ಪುಬ ಗಾರಿ ಸಿಂಗ್ ಲಂಬಿ ಅಸಿದ ಹಾನದಗಿ ಮಸಿಂಗ್ ಯಾಮ್ನ ಹೇನ ಚನ್ನರಕ್ತಬಸು ನತ್ತೆ ಇಂಫಾಲ್ ದಿಮಾಪುರ್ ಲಂಬಿದ ನತನ ನ್ಯಾಷನಲ್ ಹೈವೇ ನಂಬರ್ 38 ಛು ಸ್ಟೇಟ್ ಅಸಿ ಮಪುಂಗ್ ಒಯ್ಬ ಲೈಫ್ ಲೈನ್ ಅಮ ಒಯ್ನ ಸಿರಿನಬ ಹೌರುಕಿಬಸಿ ಅಸಿದಗಿ ಚಹಿ 56-58 ಮಮಾಂಗ್ದಗಿನಿ ನ್ಯಾಷನಲ್ ಹೈವೇ ಅಸಿ ಅಸ್ಸಾಂಗಿ ಕರೀಮ್ಗಂಜ್ ಡಿಸ್ಟ್ರಿಕ್ಟ್ಗೆ ಬದರ್ಪುರ್ದಗಿ ಲಾಗ್ಲಗ ಇಂಫಾಲ್ ಲೋಯ್ಸಿನ್ಬನಿ ಲಂಬಿಗೆ ಅಸಾಂಗ್ ಮನಪುನ್ನ ಕಿಲೋಮೀಟರ್ 56 ಮಸಿಗೆ ಮನುಂಗ್ದ ಇಂಫಾಲ್ದಗಿ ಜಿರಿಬಾಮ್ ಫಾವ್ಗೆ ಅಸಾಂಗ್ಬನ ಕಿಲೋಮೀಟರ್ 20 ಲಂಬಿ ಅಸಿ ಅಸಿದಗಿ ಸಹಿ ಕಯಾಗಿ ಮಮಾಂಗ್ದ ಸೇಮ್ದುನ ಹಾಂಗ್ದೋಕಿಬ ಲಂಬಿ ಒಯ್ರಬಸು ಸಹಿ ಕಯಾ ಸಿಜಿನದನ ಲಾಕಿಬನಿ ಗವರ್ಮೆಂಟ್ನಸು ಅದುಗ ಮಿಯಾಮ್ನಸು ಸಹಿ ಕಯಾ ಮಿಯಂಗ್ ಸಂಗ್ದನ ಲಾಗ್ಲಬ ಮತುಂಗ್ದ ತಂಗಾಯ್ ಫದಬ ಫಿಬಂ ಕಯಾದಗಿ ಲಂಬಿ ಅಸಿಸು ಮರು ಒಯ್ಬ ಲೈಫ್ ಲೈನ್ ಒಯ್ನ ಸಿಜಿನ್ನಬ ಹೌರಕ್ಕಿಬನಿ ನ್ಯಾಷನಲ್ ಹೈವೇ ಅಸಿದ ಗವರ್ಮೆಂಟ್ನ ಅಮಸುಂಗ್ ಮಿಯಾಮ್ನ ಅಕನ್ಮ ಮಿಯಂಗ್ ಸಂಗ್ಬ ಹೌರಕ್ಕಿಬಸಿ ಹೌಕಿಬ ಇಂಗ್ ಲಿಸಿಂಗ್ 2 ಅದು ವಾಯ್ದಗಿನಿ ಮತಂ ಅದುಗೆ ಮಣಿಪುರ್ಗೆ ಗವರ್ನರ್ ಮಸಾಮಕ್ಸು ಗಾರಿನ ಜಿರಿಬಂ ಫಾವ ಚತುನ ಲಂಬಿಗೆ ಫಿವಂ ಹಕ್ತೇಂಗ್ನ ಎಂಗ್ಸಿನ್ಕಿಬನಿ ಲಂಬಿ ಅಸಿದ ಪೋಟ್ಪುಬ ಟ್ರಕ್ ಸಿಂಗ್ ಇಂಗ್ ಲಿಸಿಂಗ್ 2 ಮಮಾಂಗ್ದಗಿ ಸೇನ್ಬ ಅದುಮ್ ಹೌರಕ್ಕಿದಬದೆ ನತ್ತೆ ಅದುಬು ಯಾಮ್ನ ಕುಂಗ್ನ ಸೇನ್ಬ ಹೌರಕ್ಕಿಬದಿ ಇಂಗ್ ಲಿಸಿಂಗ್ 2 ಹೌಜಿಕ್ತಿ ಪೋಟ್ಪುಬ ಟ್ರಕ್ ಸಿಂಗ್ ಅದುಕಿ ಮತ್ತೆ ಕುಂಗ್ನ ಸೇಲೆ ಅದುಬು ಲಂಬಿಗೆ ಫಿಬಂದಿ ಇಫ ಫಗತ್ರಿ ಮತೇಕ್ ಮತೆ ಖರ ಫರಬಸು ಫತ್ತಬ ಜಗ ಕಯಾ ಲೈರಿ ಫಿಬಂ ಸೋಕ್ಪಸಿ ನೋಜು ಥಾದನ ಅಮುಕ್ಕಸು ಹೇಲಿ ಲಂಬಿ ಅಸಿ ಅಯಾಂಬ ಸರುಕ್ ತಮೇನು ಅಮಸು ನೋನೆ ಡಿಸ್ಟ್ರಿಕ್ಟ್ಗೆ ಮನುಂಗ್ದ ಲೈಬನಿ ಮಣಿಪುರ್ಗೆ ಒಯ್ನ ತಮೇನು ಅಮಸು ನೋನೆ ಡಿಸ್ಟ್ರಿಕ್ಟ್ನ ನೋಂಗ್ ಖ್ವಾಯ್ದಿಗೆ ಯಾಮ್ನ ಸೂಬ ಡಿಸ್ಟ್ರಿಕ್ಟ್ ಸಿಂಗ್ ಒಯ್ಬ ಅಮಸುಂಗ್ ಸೋಯಿಲ್ ಫತಬನ ಮರಂ ಒಯ್ದುನ ನೋಂಜು ಥಾಬು ಯೋರಕ್ಲಬದಿ ಗೈಹಾಕ್ ಲೈತನ ಲ್ಯಾಂಡ್ ಸ್ಲೈಡ್ ಥೋಕ್ತನ ಗಾರಿ ಚಥೋಕ್ ಚಸಿಂದ ಖುದೊಂಗ್ ಸಾದಬ ಹೆಕ್ತ ಥೋಹಲ್ಲಿ ಹಂದಕ್ತಸು ಶಾಂತಿ ಖುನೌದ ತೊಂಗಾನ್ ತೊಂಗಾನ್ಬ ಮಫಂ ಅಹುಮ್ದ ಲ್ಯಾಂಡ್ ಸ್ಲೈಡ್ ಥೋಕ್ತುನ ಗಾರಿ ಚಥೋಕ್ ಚಸಿಂದ ಅಪನ್ಬ ಥೋಹನ್ಕಿ ನೋಂಜು ಥಾ ಹೆಕ್ ಲಾಕ್ಪಗ ಲಂಬಿ ಅಸಿದ ಗಾರಿ ಚಟ್ಪ ಯಾದಬ ಗಾರಿ ಸಿಂಗ್ ಲೈನಾಂಗ್ ಮರಕ್ತ ಫುಮ್ಜಿಲಕ್ಪ ಚಟ್ಪ ಯಾದನ ಲೈಬನ ಸಿಂಗ್ಬಸಿ ಹೌಕಿಬ ಸಹಿ ಕಯಾಗಿ ಮಮಾಂಗ್ದಗಿ ಅದುಮ್ ಥೆಂಗ್ನದುನ ಲಾಕ್ಲಬನಿ ಲಂಬಿ ಸೇಮಗಿ ಥಬಕ್ ಬೋರ್ಡರ್ ರೋಡ್ ಆರ್ಗನೈಸೇಷನ್ನಬು ಪಾಯ್ರಬಸು ನತ್ರಗ ನ್ಯಾಷನಲ್ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ನಬು ಪಾಯ್ರಬಸು ಅಮಹಾ ಅಮಹಾ ಒಯ್ದುನ ಅದುಮ್ ಲಾಕ್ಲಿ ಬೋರ್ಡರ್ ರೋಡ್ ಆರ್ಗನೈಸೇಷನ್ಗೆ ಮುಹೂರ್ತ ಸಿಂಧುನ ನ್ಯಾಷನಲ್ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ನ ಇಂಫಾಲ್ ಜಿರಿ ಲಂಬಿ ಸೇಮ್ಬ ಸಾಬಗೆ ಥಬಕ್ ಪಾಯ್ಬ ಹೌರಕ್ಕಿಬಸಿ ಹೌಕಿಬ ಇಂಗ್ 2024 ಕಾರ್ಪೊರೇಷನ್ ಅಸಿನ ಪಾಯ್ರಬ ಮತುಂಗ್ದ ಬರಾಕ್ ಮಕ್ರೂನಚಿಂಗ್ಬ ಮರು ಒಯ್ಬ ಥೋಂಗ್ ಖರ ನೌನ ಸಾಬ ಲೈಕ್ರಬಸು ಲಂಬಿಗೆ ಒಯ್ನದೆ ಹೌದಿಗೆ ಫಾವುಬ ಆಲ್ ವೆದರ್ ರೋಡ್ ಹೆಣ್ಮ ಗಮ್ದ್ರಿ ನೋಂಜು ಥಾಗಿ ಮತಂದ ಲೈಖೋಮ್ನ ಥ್ರೋಕ್ ಥ್ರಾಕ್ ತಾಬ ಮಫಂ ಕಯಾ ಯಾವ್ರಿ ಹೌಜಿಕ್ ಹೌಜಿಕ್ಸು ಇರಂಗ್ ಬರಾಕ್ ಶಾಂತಿ ಖುನೌ ನುಂಗ್ ದಲಾನ್ ಅಮಸುಂಗ್ ನೋನೆಗಿ ತೊಂಗಾನ್ ತೊಂಗಾನ್ ಮಫಂಸಿಂಗ್ದ ನೋಂಗ್ ಲೇಪ್ತನ ಸೂಬನ ಮರಂ ಒಯ್ದುನ ಲಂಬಿ ಮಥಕ್ತ ಲೈಬಾಕ್ ಲೈನಾಂಗ್ನ ಕುಪ್ಸಿನ್ಬದಗಿ ಗಾರಿ ಥೌಬದ ಖುದೊಂಗ್ ಸಾದಬ ಕಯಾ ಮಾಯೋಕ್ನರಿ ಲೈಖೋಮ್ ಲೈನಾಂಗ್ನ ಮರಂ ಒಯ್ದುನ ಗಾರಿ ಸಿಂಗ್ ಚಟ್ಪ ಯಾದಬದಗಿ ಅಥೋಪ ಗಾರಿ ಸಿಂಗ್ನ ಸಿಂಗ್ನರಿ ಇನ್ನರಿ इम्फाल जिरीबाम फाउगी लंबी असंग सुपन की किलोमीटर चनी कुमरी खत हो लंबी फतबना मरम मान पुब गारी सिंग जिरीदगी इम्फाल यौरपद चंगफम थोप हेंदोकन चंगली हौजिक लो एंड ऑर्डर की फिवम सिना गारी कन्भो यौदन चतनाद्री कन्भो मतिक चादबना मरम मान गारी जिरीबाम सांगना पंद्रबू नाते हौजिक्सु जिरीबाम जिरीबाम ताइनब असम की सरुक्त मान गारी क्या पंदुन लेनरी तोान तोानब बन ब्लोकेट मियामना हिंगद तंगाई फदना चंब पोलम फंगनदबगी फंगलबसु ममल तांबी अवाब चाउना मायोकनदुन लेरिंगै मरक्सिदा नोंजुथा मतम ओइबगी लंबीगी फिबम सोक्सेनबा अमुक हौरपसि मियामगी ओइना यामना लाइबक थिबनी हिंगबद तंगाई फदना चंब पोलम फंगनदबगी ममल तांबी अवाब अमुकसु हेनगलक्लोय हाइनिंगाय लेत्री
0: मतमगी वाफमद ताबिरी नेशनल हाईवे नंबर कुंट्रा।

ಲೈತಾರಸಿ ಪುಕ್ನಿಂಗ್ ವಾಖಲ್ ಥೌರಂ ಅಸಿಗೆ ಚನಿಗ ಅನಿಸುಬ ತಾಂಕ ಥೌರಂ ಲಾಂಥೊಕ್ಪಿಕಿಬ ಧನಬೀರ್ ನೌರೆಂ ಥೌರಂ ಪುಥೊಕ್ಪ ವೈರಾಕ್ಪಂ ಸರ್ಬಜಿತ್ ಥೌರಂ ಅಸಿ ಸಿಯರ್ ಎನ್ ಕೇರ್ ವಾಂಖೈ ನಿಂಗ್ಥೆಂ ಪುಖ್ರಿ ಮಪಾಲ್ಗಿ ತೆಂಗ್ಬಾಂಗ ಲೊಯ್ನನ ಸಂದೊಕ್ಚಬ ಥೌರಂನೇ.

ಅದೊಂದು ಮಖಲ್ ಮಥಲ್ಗೆ ಥರಂ ಕಯ ತಾಬಿರಿಬಾಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚಾನೆಲ್ಗೆ ನುಮಿದಾಂಗಿ ಥರಂ ಪರಿಂಗ್ನೆ ಆಕಾಶವಾಣಿ ಇಂಫಾಲ್ ಹೌಸಿಕ್ ಪುಂಪಂಸಿದ ಅದೊಂಗಿದಮಕ್ ಅಮುಕ್ ಪೂದನ ಲಾಕ್ಚರಿ ತೊಂಗಾನ್ ತೊಂಗಾನ್ಬ ಸೈಸಕ್ಪ ಸಿಂಗ್ದಗಿ ಲೋಕಜಬ ಮತಮಿ ಸೈಸಿಂಗ್